0: ಹರಿ ಕಡಲ್ ಕುಳ್ತೊಳು ಮುತ್ತಡಿತೇನೆ ಕೈ ನಡುವ ವಿಡುವಾಯೋ. ಸಮುದ್ರಂ ಲೋಪಲ ನೀನು ಎಂತೋ ಮುನಿಗಿ ಅಟ್ಟಡುಗುನಕ್ಕೆ ಪೋಯಿ ಈ ಮುಚ್ಚಮನೆಯಟ್ಟು ನಾನು ತೆಚ್ಚುಕೊಂಡಾನು ಸ್ವಾಮಿ.
1: ಸ್ವಾಮಿ, ಐ ಬ್ರಾಟ್ ದಿಸ್ ಪರ್ಲ್ ಗೆಟಿಂಗ್ ಇನ್ ಟು ದ ಬಾಟಮ್ ದ ಡೆತ್ ಆಫ್ ದಿ ಓಷನ್.
0: ಇದೇ ನಾ ಮುಚ್ಚಮನೆಯಟ್ಟು ಜೀವಿತಮು.
1: ದಿಸ್ ಲೈಫ್
0: ದೀನಿ ನಾ ಚೈ ನುಂಚಿ ತಿರುಗಿ ಜಾರಿ ಈ ಯೊಕ್ಕ ಸಮುದ್ರಂಲೋ ಪಡಿಪೋಕುಂಡಾ ಚೂಸ್ಕೋ.
1: ಐ ಡೋಂಟ್ ಹ್ಯಾವ್ ಇಟ್ ಟು ಡ್ರಾಪ್ ಡೌನ್.
0: ಅದಿ ಪಡಿಪೋಯನಾ ಗತಿಯಲ್ಲೇ ಗಿರಿಧಾರಿ. ಇಂಕ ನಾಕ ಗತಿಯಲ್ಲಿ ಅದು ಗಿರಿಧಾರಿ.
1: ವೆನ್ ಒನ್ಸ್ ದಿಸ್ ಪ್ರೆಷಸ್ ಪರ್ಲ್ ಆಫ್ ಲೈಫ್ ಇಸ್ ಡ್ರಾಪ್ಡ್, ವೆಲ್ ಐ ಹ್ಯಾವ್ ನೋ ಅದರ್ ಥಿಂಗ್ ಟು ಲುಕ್ ಅಟ್.
0: ಕನಕ ಮನಂ ತೆಚ್ಚುಕುನ್ನಾಂ ಈ ಮಾನವತ್ವ ಅನ್ನೇಟುವಂಟಿ ಜೀವಿತಾನ್ನಿ.
1: ವಿ ಹ್ಯಾವ್ ಬ್ರಾಟ್ ದಿಸ್ ಹ್ಯೂಮನ್ ಲೈಫ್.
0: ಎನ್ನಿ ಜನ್ಮಲ ಫಲಂ ಅನ್ನೇಟುವಂಟಿ ದಾನ್ನು ಅಂದಿಚ್ಚಿ ಈ ಯೊಕ್ಕ ಜೀವಿತ ಮನೆ ದಾನ್ನಿ ಕೊನುಕ್ಕುನ್ನಾವು.
1: ಇಟ್ ಈಸ್ ದ ಮೆರಿಟ್ ಆಫ್ ಸೆವರಲ್ ಪಾಸ್ಟ್ ಲೈವ್.
0: ಈ ಮಾನವತ್ವಾನ್ನಿ ಮನ ಪೆಡಮಾರ್ಗಂ ಪಟ್ಟುಕುಂಡಾ ಚುಚ್ಚುಕೋವಾಲಿ.
1: ವಿ ಶುಡ್ ಸೀ ದಟ್ ಇಟ್ ನೆವರ್ ಗೋ ಇನ್ ದ ರಾಂಗ್
0: ಮಾನವ ಗಾನೆ ಸಾವಾಲಿ.
1: ಹ್ಯೂಮನ್ ಬೀಯಿಂಗ್ ಶುಡ್ ಡೈ ಆಸ್ ಎ
0: ಹ್ಯೂಮನ್. ಚಾಕೂರ್ದು
1: ಈ ಶುಡ್ ನಾಟ್ ಡೈ ಆಸ್ ಎನ್ ಅನಿಮಲ್.
0: ಅದೇ ಮನಂ ತಿಳ್ಕೋಸ್ತಿ ಮಾನವುಡು ದೇವುಡು ಕಾನಕ್ಕರ್ಲೇದು.
1: Human being need not be divine.
0: ಮಾನವುಡು ಮಾನವುಡಿಗೆ ಬೆತ್ತಕ್ಕೆ ಸಾಲ.
1: ಇಸ್ ಎನಫ್ ಇಫ್ ವಿ ಲೀಡ್ ದಿ ಲೈಫ್ ಆಫ್ ಎ ಹ್ಯೂಮನ್ ಬೀಯಿಂಗ್.
0: ಇದೆಯೇ ಮೊಟ್ಟ ಮೊಟ್ಟ ವಿದ್ಯಾರ್ಥಿ ನಾಡು ನೇರ್ಚುಕೋವಲ್ಸಿನಟುವಂಟಿದೆ.
1: ದಿಸ್ ಇಸ್ ದ ಫಸ್ಟ್ ಲೆಸನ್ ದ ಸ್ಟೂಡೆಂಟ್.
0: ಬಯಟ ಪ್ರಪಂಚಮಂತಾ ಕೂಡ ಅನೇಕ ರಕಮಲೈನ ರೀತಿಗಾ ಪ್ರವರ್ತಿಸ್ತೂ ಉಂಟುಂಡಾಲಿ.
1: ಇನ್ ದ ಔಟರ್ ವರ್ಲ್ಡ್ ಯು ಫೈಂಡ್ ವೇರಿಯಸ್ ಟೆಂಡೆನ್ಸೀಸ್ ಅಂಡ್ ಟೆಂಪರಮೆಂಟ್.
0: ಕನಕ ವಾರಿ ಯೊಕ್ಕ ಮಂಚಿ ಚೆಡ್ಡಲು ಮನಂ ಏಮಾತ್ರ ವಿಚಾರಿಸನಕ್ಕರ್ಲೇದು.
1: ಡೋಂಟ್ ಬಿ ಬಾದರ್ಡ್ ಅಬೌಟ್ ದೇರ್.
0: ಮನ ಮಂಚಿ ಮನಂ ಚುಚ್ಚುಕೋವಾಲಿ.
1: ಲೆಟ್ ಅಸ್ ಫಾಸ್ಟ್ ಟೇಕ್ ಕೇರ್ ಆಫ್ ಅವರ್ ಗುಡ್ನೆಸ್.
0: ಕನಕನೇ ನೀಲೋ ಏ ಚಿನ್ನ ತಪ್ಪು ವಚ್ಚಿನಪ್ಪಟಿಕಿ ಅದು ಪೆದ್ದದಿಗಾ ಭಾವಿಸ್ಕೋ.
1: ಈವನ್ ಇಫ್ ದೇರ್ ಸ್ಲೈಟೆಸ್ಟ್ ದ ಮಿಸ್ಟೇಕ್ ಕನ್ಸಿಡರ್ ಇಟ್ ವೆರಿ ಬಿಗ್.
0: ಅಂತೇಕಾನಿ ಪರಲೋ ಉನ್ನಟುವಂಟಿ ಚಿನ್ನ ದೋಷಾನ್ನಿ ಪೆದ್ದದಿಗಾ ನೀವು ಪೆಂಚುಕೋವದ್ದು.
1: ಬಟ್ ಡೋಂಟ್ ಎಕ್ಸಾಜರೇಟ್ ಮಿಸ್ಟೇಕ್ ಆಫ್ ಅದರ್ಸ್.
0: ಕನುಕ ಮೊಟ್ಟಮೊಟ್ಟ ಮನಲೋ ಉನ್ನಟುವಂಟಿ ದೋಷಾಲನ್ನು ಮನಂ ನಿರ್ಮೂಲಂ ಗಾವಿಸ್ಕೋವಾಲಿ.
1: ಫಸ್ಟ್ ಸೀ ದಟ್ ಯು ರಿಮೂವ್ ಯುವರ್ ಮಿಸ್ಟೇಕ್.
0: ಡೆವಲಪ್
1: ಯುವರ್ ಕ್ಯಾರೆಕ್ಟರ್.
0: ಅಪ್ಪ